ಮತ್ತು ಭಾರತೀಯ ಸಂಸ್ಕೃತಿಯಂದು ಮೊದಟಿ ಪದಮರು ಸರ್ವಲು ಸುಖಂಗಾ ಉಂಡಾಲಿ, ಸರ್ವಲು ಸೌಭಾಗ್ಯಂಗಾ ಉಂಡಾಲಿ, ಸರ್ವಲು ಆನಂದಮಯುಲೈ ಉಂಡಾಲಿ, ಸರ್ವಲು ಆರೋಗ್ಯವಂತುಲೈ ಉಂಡಾಲಿ. ಇದು ಭಾರತೀಯ ಯೊಕ್ಕ ಸಂಸ್ಕೃತಿ ಪ್ರಧಾನ. ಸರ್ವೇ ಭವಂತು ಸುಖಿನೋ ಸರ್ವೇ.